0: ಆಗಿ ಅಂದರೆ ಗರ್ಭ ಅವಸ್ಥೆಯ ಮಹಿಳೆಯ ಎಚ್ಚರಿಕೆ ವಿಷಯವಾಗಿ ನುರಿತ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸ್ವಾತಿಯವರು ಅವರನ್ನು ಕೇಳಿ ಗರ್ಭಾವಸ್ಥೆಯ ಎಚ್ಚರಿಕೆಗಳನ್ನು ಕೇಳ್ತಿರೋಣ. ಡಾಕ್ಟರ್ ಸ್ವಾತಿಯವರೇ, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಗರ್ಭ ಅವಸ್ಥೆ ಅಂದ್ರೆ ಅವಳು ಕನ್ಸಿವ್ ಆಗಿದ್ದಾಳೆ, ಗರ್ಭ ಧರಿಸಿದ್ದಾಳೆ ಎಂದು ತಿಳಿದ ಮೇಲೆ ಹೆಣ್ಣು ಹುಡುಗಿ ಅಥವಾ ಹೆಣ್ಣು ಮೊದಲ 3 ತಿಂಗಳಲ್ಲಿ ಹೇಗೆ ಯಾವ ಯಾವ ಎಚ್ಚರಿಕೆಗಳನ್ನು ಅವಳು ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು?
1: ಒಂದು ಹೆಣ್ಮಗು ಕನ್ಸಿವ್ ಆಗಿದ್ದಾಳೆ ಅಂದ್ರೆ ಅವ್ರ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ಅವರು ಎಷ್ಟು ವೀಕ್ಸ್ ಆಫ್ ಜೆಸ್ಟೇಷನ್ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡಿ ಅದರ ಮೇಲೆ ಫಸ್ಟ್ ಥಿಂಗ್ ಅವ್ರು ಮಾಡುವಂತಹದ್ದು ಡಾಕ್ಟರ್ ಹತ್ರ ಹೋಗ್ಬೇಕು. ಸುಮಾರು ಜನ ಇವಾಗ 3 ತಿಂಗಳಾದ್ರೂ ಡಾಕ್ಟರ್ ಹತ್ರ ಹೋಗದೆ ಇರುವಂತ ಮಂದಿ ಕೂಡ ಇರ್ತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಸ್ಕ್ಯಾನ್ ಮಾಡಿಸುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಅಂದ್ರೆ ಮೊದಲು 3 ತಿಂಗಳಲ್ಲಿ ಸ್ಕ್ಯಾನಿಂಗ್ ಅನ್ನೋದು ಮಾಡಬೇಕು.
1: ಹೌದು. ಸೊ ಆ ಸ್ಕ್ಯಾನ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಿಮ್ಮ ಪ್ರೆಗ್ನೆನ್ಸಿ ಅನ್ನೋದು ಗರ್ಭಕೋಶದ ಒಳಗೆ ಡೆವಲಪ್ ಆಗ್ತಾ ಇದೆ ಒಂದು ಕನ್ಫರ್ಮೇಶನ್, ಇನ್ನೊಂದು ಮಗು ಹಾರ್ಟ್ ಬೀಟ್ ಬರ್ತಾ ಇದೆಯಾ ಅಲ್ವಾ, ಚೆನ್ನಾಗಿ ಡೆವಲಪ್ ಆಗ್ತಾ ಇದೆಯಾ ಅಲ್ಲೋದು. ಈ ಎರಡು ವಿಷಯಗಳನ್ನ ನಾವು ಫಸ್ಟ್ 3 ಮಂತ್ಸ್ ಮೊದಲ ಸ್ಕ್ಯಾನ್ ಅಲ್ಲಿ ನಾವು ತಿಳ್ಕೊಳ್ಬೇಕು. ಅದು ಒಂದು. ಇನ್ನು ಅದರ ಜೊತೆಗೆ ಅವಳು ತಗೊಳ್ಬೇಕಾಗಿರುವಂತಹ ಟ್ಯಾಬ್ಲೆಟ್ಸ್, ಅದು ತುಂಬಾ ಇಂಪಾರ್ಟೆಂಟ್ಲಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅನ್ನೋದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಫೋಲಿಕ್ ಆಸಿಡ್ ಅನ್ನೋದು ಒಂದು ವಿಟಮಿನ್. ಆ ವಿಟಮಿನ್ ಟ್ಯಾಬ್ಲೆಟ್ ಫಸ್ಟ್ 3 ಮಂತ್ಸ್ ಅಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಫೋಲಿಕ್ ಆಸಿಡ್ ಕಾಂಪೊನೆಂಟ್ ಮಗುವಿನ ಬ್ರೈನ್ ಮೆದುಳು ಬೆಳವಣಿಗೆ ಹಾಗೂ ಸ್ಪೈನಲ್ ಕಾರ್ಡ್ ಬೆಳವಣಿಗೆ, ಈ ನ್ಯೂರೋನಲ್ ಸ್ಟ್ರಕ್ಚರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಈ ಕಾಂಪೊನೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಮೊದಲ 3 ತಿಂಗಳು ಅಂದ್ರೆ 1 ವಾರದಿಂದ 12 ವಾರದವರೆಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಮಿಸ್ ಮಾಡದೆ ತಗೊಳ್ಳುವಂತಹದ್ದನ್ನು ತುಂಬಾ ಮುಖ್ಯವಾದ ವಿಷಯ. ಇನ್ನೊಂದು ಎಚ್ಚರಿಕೆ ಅಂತ ಹೇಳಿದ್ರೆ ಈ ಫಸ್ಟ್ 3 ಮಂತ್ಸ್ ಅಲ್ಲಿ ಮಗು ಒಂದು ಭ್ರೂಣ ಅಂದ್ರೆ ಎಂಬ್ರಿಯೋ ಸ್ಟೇಜ್ ಇಂದ ಒಂದು ಕರೆಕ್ಟ್ ಫಾರ್ಮ್ ಆಫ್ ಬೇಬಿ ಸ್ಟ್ರಕ್ಚರ್ ತರ ಫಾರ್ಮ್ ಆಗುವಂತಹದ್ದು, ಅಂದ್ರೆ ಮಗುವಿನ ಇಂಟರ್ನಲ್ ಆರ್ಗನ್ಸ್ ಡೆವಲಪ್ ಆಗುವಂತಹ ಸ್ಟೇಜ್ ಆಗಿರುತ್ತೆ. ಸೊ ಹಂಗಾಗಿ ಈ ಟೈಮಲ್ಲಿ ತನ್ನ ಅವಳು ತೆಗೆದುಕೊಳ್ಬೇಕಾದ ಫುಡ್ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಫುಡ್ ವೈಸ್ ತಗೊಂಡ್ರೆ ಈ ಟೈಮಲ್ಲಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ರಿಚ್ ಫುಡ್ ಅಂದ್ರೆ ನಮ್ಗೆ ಡ್ರೈ ಫ್ರೂಟ್ಸ್ ಆಗಿರುವಂತದ್ದು, ಸ್ಪೆಸಿಫಿಕಲಿ ನಾವು ಅನ್ನೋದು ಬಾದಾಮಿ ಮತ್ತು ವಾಲ್ನಟ್, ಅದು ತುಂಬಾ ಒಳ್ಳೇದು. ರಾತ್ರಿ ಸೋಪ್ ಮಾಡಿ ನೆನೆಸ್ಕೊಂಡು ಬೆಳಿಗ್ಗೆ ಹೊತ್ತು ತಿನ್ನುವಂತಹದ್ದು. ಅಂಡ್ ಪ್ರೋಟೀನ್ ಇಂಟೇಕ್, ಒಳ್ಳೆ ಪ್ರೋಟೀನ್ ಭರಿತ ಆಹಾರವನ್ನ ಪೋಷಕಾಂಶವನ್ನ ತಗೊಳ್ಳುವಂತಹದ್ದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನೊಂದು, ಮಹಿಳೆಯರಲ್ಲಿ ಈ ಟೈಮಲ್ಲಿ ಸುಮಾರಾಗಿ ಕಾನ್ಸ್ಟಿಪೇಷನ್ ಬರುವಂತಹದ್ದು, ಮೂಲವ್ಯಾಧ್ಯತೆ ಬರುವಂತಹದ್ದು, ಲೋವರ್ ಬ್ಯಾಕ್ ಏಕ್ಸ್ ಬರುವಂತದ್ದು ತುಂಬಾ ಕಾಮನ್ ಆಗಿ ನೋಡ್ತೀವಿ ಫಸ್ಟ್ 3 ಮಂತ್ಸ್ ಅಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್, ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂದ ಅವರಿಗೆ ಮಲಬದ್ಧತೆ ಅನ್ನೋದು ಪ್ರಾಬ್ಲಮ್ ಬರುತ್ತೆ. ಈ ಮಲಬದ್ಧತೆಗೋಸ್ಕರ ಫೈಬರ್ ರಿಚ್ ಡಯಟ್ ಅನ್ನೋದನ್ನ ನಾವು ಫಾಲೋ ಮಾಡಬೇಕಾದದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಈ ಫಸ್ಟ್ 3 ಮಂತ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾಮಿಟಿಂಗ್ಸ್ ಅನ್ನೋದು ತುಂಬಾ ಕಾಮನ್ ಆಗಿ ಆಗುತ್ತೆ. ಸೊ ಹೆಂಗಾಗುತ್ತೆ ಅಂದ್ರೆ ಮಾರ್ನಿಂಗ್ ಹೇಳ್ತಿದ್ದಂಗೆ ವಾಮಿಟಿಂಗ್ಸ್ ಬರುವಂತದ್ದು, ಇಲ್ಲಾಂದ್ರೆ ಅವಳಿಗೆ ಬ್ರಷ್ ಮಾಡ್ಕೊಳ್ಳೋಕೆ ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ, ಕೆಲವರಿಗೆ ಸಾಲಿಡ್ ಫುಡ್ ಅನ್ನೋದು ಆಹಾರವನ್ನು ತೆಗೆದುಕೊಳ್ಳದೆ ಇರುವಂತಹ ಸಿವಿಯಾರಿಟಿ ಕೂಡ ವಾಮಿಟಿಂಗ್ ಆಗೋ ಚಾನ್ಸ್ ಇರುತ್ತೆ.
0: ಕಡಿಮೆ
1: ಆಗುತ್ತೆ. ಹೌದು. ಅಂಡ್ ಆ ವಾಮಿಟಿಂಗ್ ಅನ್ನೋದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಅವರಿಗೆ ಆ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಬರುವಂತಹದ್ದು. BHCG ಅನ್ನೋದು ಒಂದು ಹಾರ್ಮೋನ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಹಾರ್ಮೋನ್ಸ್ ಇಂದ ಅವ್ರ ಬಾಡಿಯಲ್ಲಿ ವಾಮಿಟಿಂಗ್ ಅನ್ನೋದು ಸ್ಟಿಮ್ಯುಲೇಟ್ ಆಗುವಂತಹದ್ದು. ಸೊ ಈ ವಾಮಿಟಿಂಗ್ಸ್ ಅವಾಯ್ಡ್ ಮಾಡೋದಕ್ಕೆ ಮೋರ್ ಇಂಪಾರ್ಟೆಂಟ್ಲಿ ಲಿಕ್ವಿಡ್ಸ್, ಒಳ್ಳೆಯ ವಾಟರ್ ಅಂಶ ಇರುವಂತಹ ಪ್ರಾಡಕ್ಟ್ಸ್, ವಾಟರ್ಮೆಲನ್ ಆಗಿರ್ಬೋದು, ಕೊಬ್ಬರಿ ಬೊಂಡ ನೀರು ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು, ಹುಳಿಯ ಪದಾರ್ಥಗಳು ಈ ತರದನ್ನ ತಗೊಂಡ್ರೆ ಸ್ವಲ್ಪ ಅವರಿಗೆ ಆ ವಾಮಿಟಿಂಗ್ ಇಂದ ರಿಲೀಫ್ ಬರುವಂತಹದ್ದನ್ನ ನಾವು ನೋಡ್ತೇವೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ, ಎಲ್ಲ ಈ ಹಳೆ ಕಾಲದವರು ಹೇಳ್ತಿರೋ ಬರುವಂಗೆ ಫಸ್ಟ್ 3 ತಿಂಗಳು ತುಂಬಾ ಮೂಲ್ಯವಾದ. ಸೊ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ವಲ್ನರಬಲ್ ಆಗಿರುತ್ತದೆ. ಸೊ ಹಂಗಾಗಿ ಆ ಟೈಮಲ್ಲಿ ತುಂಬಾ ಓಡಾಡುವಂತಹದ್ದು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂತಹದ್ದು, ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಎಲ್ಲರಿಗೆ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ, ಅವರವರ ನಾರ್ಮಲ್ ಡೈಲಿ ಆಕ್ಟಿವಿಟೀಸ್ ಅನ್ನ ಅವ್ರು ಮಾಡ್ಕೋಬಹುದು. ಆದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಮಾಡುವಂತಹದ್ದು, 2-wheeler ಮೇಲೆ ಸುಮಾರು ತಿರುಗಾಡುವಂತಹದ್ದು, ಮತ್ತೆ ತುಂಬಾ ಎಕ್ಸಸೈಸಸ್, ಎಕ್ಸರ್ಷನಲ್ ಆಕ್ಟಿವಿಟೀಸ್ ಮಾಡುವಂತಹದ್ದನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ.
0: ಅಂದ್ರೆ ದೈಹಿಕ ಚಟುವಟಿಕೆಯನ್ನು ಕಡಿಮೆ ಮಾಡಬೇಕು
1: ಸ್ವಲ್ಪ. ಹೌದು. ಫಸ್ಟ್ 3 ಮಂತ್ಸ್ ಇದೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರೆ ಇವ್ರು ಯೂಶಲಿ ಏನು ಪ್ರಾಬ್ಲಮ್ ಆಗದೆ ಇರುತ್ತೆ.
0: ಗರ್ಭಾವಸ್ಥೆ ತಾಳಿದ್ರಂತಹ ಒಂದು ಹೆಣ್ಣಿಗೆ ಇಂಜೆಕ್ಷನ್ಸ್ ಅನ್ನೋದು ಯಾವ ತಿಂಗಳಲ್ಲಿ ಕೊಡ್ತೀರಿ?
1: ಸೊ ಪ್ರೆಗ್ನೆನ್ಸಿಯಲ್ಲಿ ಮೂರು ತರಹದ ಲಸಿಕೆಗಳನ್ನ ನಾವು ಕೊಡ್ತೀವಿ. ಒಂದು ಫಸ್ಟ್ ಥಿಂಗ್ ಇಸ್ ಫ್ಲೂ ವ್ಯಾಕ್ಸಿನ್ ಅನ್ನೋದನ್ನ ನಾವು ಕೊಡ್ತೀವಿ. ಸೊ ಫ್ಲೂ ವ್ಯಾಕ್ಸಿನ್ ಅಂತ ಹೇಳಿದ್ರೆ ಈ ಸೀಸನಲ್ ಇನ್ಫ್ಲೂಯೆನ್ಸಾ ಕಾಯಿಲೆ ಏನ್ ಬರುತ್ತೋ ಅದಕ್ಕೆ ರಿಲೇಟೆಡ್

0: ವೈರಸ್ ಏನಿರುತ್ತೋ ಅದಕ್ಕೆ ಅಗೇನ್ಸ್ಟ್ ಆಗಿ ನಾವು ಫ್ಲೂ ವ್ಯಾಕ್ಸಿನ್ ಅನ್ನೋದನ್ನ ಕೊಡ್ತೀವಿ. ಪ್ರೆಗ್ನೆನ್ಸಿಲಿ ಯಾವ ಟೈಮ್ ಅಲ್ಲಿ ಬೇಕಾದರೂ ಕೊಡಬಹುದು. ನಾವು ಯೂಶಲಿ ಫೋರ್ತ್ ಮಂತ್ ಇಲ್ಲ ಅಂದ್ರೆ ಫಿಫ್ತ್ ಮಂತ್ ಟೈಮ್ ಅಲ್ಲಿ ಕೊಡುವಂತಹದ್ದು. ಇನ್ನೊಂದು ಇಂಪಾರ್ಟೆಂಟ್ ಲಸಿಕೆ ಅಂತ ಹೇಳಿದ್ರೆ ಟಿಟಿ ಇಂಜೆಕ್ಷನ್. ಇದು ಯಾವಾಗ್ಲೂ ಎರಡು ಡೋಸಸ್ ಅಲ್ಲಿ ನಾವು ಕೊಡ್ತೀವಿ. ಫಸ್ಟ್ ಡೋಸ್ ಯೂಶಲಿ ಫಿಫ್ತ್ ಮಂತ್ ಅಲ್ಲಿ ಕೊಡುವಂತಹದ್ದು. ಸೆಕೆಂಡ್ ಡೋಸ್ ನಾವು ಬೂಸ್ಟ್ರಿಕ್ಸ್ ಅನ್ನೋದನ್ನ ಇವಾಗ ಹೊಸದಾಗಿ ಕೊಡ್ತಾ ಇರುವಂತಹದ್ದು, ಪ್ಲೇನ್ ಟಿಟಿ ಅಲ್ಲದೆ ಟಿಡ್ಯಾಪ್ ಅಂದ್ರೆ ಬೂಸ್ಟ್ರಿಕ್ಸ್ ಇಂಜೆಕ್ಷನ್ ಅನ್ನೋದನ್ನ ಕೊಡ್ತಾ ಇದೀವಿ. ಮೂರು ಲಸಿಕೆಗಳನ್ನ ಅವರು ಕಂಪಲ್ಸರಿ ಆಗಿ ತಗೊಳ್ಳಿ. ವೈದ್ಯರ ಹತ್ರ ಹೋದಾಗ ಮೆಡಿಕೇಶನ್ಸ್ ಬಂದ್ರೆ ಯೂಶಲಿ ಮೂರನೇ ತಿಂಗಳು ಅಂದ್ರೆ 12 ವಾರಗಳ ನಂತರ ಅವರಿಗೆ ವಾಮಿಟಿಂಗ್ಸ್ ಅನ್ನೋದು ನ್ಯಾಚುರಲ್ ಆಗಿ ಅವರ ಬಾಡಿಗೆ ಆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಡ್ಜಸ್ಟ್ ಆಗಿ ಅವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಕಮ್ಮಿ ಆಗುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ, ಅವರ ಅಪಿಟೈಟ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅವಾಗ ಅವರಿಗೆ ನಾವು ಐರನ್ ಕ್ಯಾಲ್ಸಿಯಂ ಮೆಡಿಕೇಶನ್ಸ್ ಅನ್ನೋದನ್ನ ಸಪ್ಲಿಮೆಂಟ್ ಮಾಡ್ತೀವಿ. ಸೊ ತುಂಬಾ ಮುಖ್ಯವಾದ ಮೆಡಿಕೇಶನ್ಸ್ ಅದು. ಯಾಕೆ ಅಂತ ಹೇಳಿದ್ರೆ ಐರನ್ ಮೆಡಿಕೇಶನ್ಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ತಾಯಿ ಆರೋಗ್ಯದ ಮೇಲೆ ತುಂಬಾ ಹೆಚ್ಚಿನ ಪ್ರಭಾವ ಬೀರುವಂತಹ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅವರು ರಕ್ತ ಕಮ್ಮಿ ಆಗುವಂತಹದ್ದು, ಅನಿಮಿಯಾ ಅನ್ನೋದು ಆದ್ರೆ ತಾಯಿ ಆರೋಗ್ಯ ಹಾಗೂ ಮಗುವಿನ ಬೆಳವಣಿಗೆ ಎರಡರ ಮೇಲೂ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಥಿಂಗ್ ಇಸ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್. ಸೊ ಅಗೇನ್ ಮಗುವಿನ ಬೋನ್ ಡೆವಲಪ್ಮೆಂಟ್ ಆಗಿರಬಹುದು ಇಲ್ಲಾಂದ್ರೆ ತಾಯಿಯ ಆರೋಗ್ಯ ಅವರ ಸ್ಟಾಮಿನಾ ಸ್ಥಿತಿಗತಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಎರಡು ಮೆಡಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇವಾಗ ನೀವು ಮೊಟ್ಟ ಮೊದಲೇ ಹೇಳಿರುವಂತಹ ಸ್ಕ್ಯಾನ್ ಮಾಡೋದು, ಯಾರಾದ್ರೆ ಗರ್ಭಾವಸ್ಥೆ ಹೆಣ್ಣಿಗೆ ಸ್ಕ್ಯಾನಿಂಗ್ ಅನ್ನೋದು ಮಾಡ್ತೀರಿ ಅಂತ ಹೇಳಿದ್ರಿ, ಈ ಸ್ಕ್ಯಾನ್ ಅಲ್ಲಿ ಪ್ರಕಾರಗಳೇನಿರುತ್ತ?
0: ಹೌದು, ಸೊ ಪ್ರೆಗ್ನೆನ್ಸಿಯಲ್ಲಿ ನಾಲ್ಕು ವಿಧದ ಸ್ಕ್ಯಾನ್ ಗಳನ್ನ ನಾವು ಮಾಡ್ತೀವಿ. ಫಸ್ಟ್ 3 ಮಂತ್ಸ್ ಒಳಗೆ ಮಾಡುವಂತಹದನ್ನ ನಾವು ವಯಬಿಲಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ವಯಬಿಲಿಟಿ ಸ್ಕ್ಯಾನ್ ಅಂದ್ರೆ ನಾನು ಆಗ್ಲೇ ಹೇಳಿದಿರೋ ಹಾರ್ಟ್ ಬೀಟ್ ಮಗುದು ಡೆವಲಪ್ ಆಗಿದೆಯೋ ಇಲ್ವೋ, ಅಂಡ್ ಮಗು ಅಟ್ಯಾಚ್ಮೆಂಟ್ ಟು ದ ಯುಟ್ರಸ್ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡುವಂತಹದ್ದು. ಇದಾದ್ಮೇಲೆ 11 ವಾರದಿಂದ 13 ವಾರದ ಮಧ್ಯೆ ಅಂದ್ರೆ ಅರೌಂಡ್ ಎಂಡ್ ಆಫ್ 3rd month ಮಾಡುವಂತಹದನ್ನ ಎನ್ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಎನ್ಟಿ ಸ್ಕ್ಯಾನ್ ಅಂತ ಹೇಳಿದ್ರೆ ಮಗುವಿಗೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇದೆಯಾ, ಅದರೊಳಗೆ ಅದಕ್ಕೆ ರಿಲೇಟೆಡ್ ಕೆಲವು ಮಾರ್ಕರ್ಸ್ನ ನಾವು ಈ ಸ್ಕ್ಯಾನ್ ಅಲ್ಲಿ ಅನಲೈಸ್ ಮಾಡ್ತೀವಿ. ಮಗುವಿನ ಕುತ್ತಿಗೆ ಹತ್ರ ಬರುವ ಥಿಕ್ನೆಸ್ ಎನ್ಟಿ ಅನ್ನ ನ್ಯೂಕಲ್ ಥಿಕ್ನೆಸ್ ಅನ್ನೋದನ್ನ ಹೋಗಿರ್ಬೋದು, ಮೂಗಿನ ಡೆವಲಪ್ ಆಗಿದೆಯೋ ಇಲ್ಲೋ ಅಂತ ನೋಡುವಂತಹದ್ದು, ಇನ್ನೊಂದು ಬ್ರೈನ್ ಸ್ಟ್ರಕ್ಚರ್ ಅಲ್ಲಿ ಸರಿಯಾಗಿಲ್ಲೋ ನೋಡುವಂತಹದ್ದು, ಇನ್ನೊಂದು ಸ್ಪೈನಲ್ ಕಾರ್ಡ್. ಸೊ ಇವಿಷ್ಟು ಕಾಂಪೊನೆಂಟ್ಸ್ ಈ ಸ್ಕ್ಯಾನ್ ಅಲ್ಲಿ ನೋಡುವಂತಹದ್ದು. ಇದಲ್ಲದೆ ಇದರ ಜೊತೆಗೆ ಕೆಲವು ಬ್ಲಡ್ ಟೆಸ್ಟ್ ಅನ್ನು ಕೂಡ ಮಾಡಬೇಕಾಗುತ್ತೆ ನಾವು, ಅವರ ಹಿಮೋಗ್ಲೋಬಿನ್, ಥೈರಾಯ್ಡ್, ಅದಲ್ಲದೆ ಡ್ಯುವಲ್ ಮಾರ್ಕರ್ ಟೆಸ್ಟ್ ಅನ್ನೋದನ್ನ ಕೂಡ ಈ ಟೈಮ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಮಗುವಿಗೆ ಈ ಡೌನ್ ಸಿಂಡ್ರೋಮ್ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಟ್ರೈಸೋಮಿ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದೆಯಾ ಇಲ್ವೋ, ಆ ರಿಸ್ಕ್ ಅಸೆಸ್ಮೆಂಟ್ ಅನ್ನೋದನ್ನ ಈ ಟೈಮ್ ಅಲ್ಲಿ ಮಾಡ್ತೀವಿ. ಸೊ ಇದು ತುಂಬಾ ಮುಖ್ಯವಾದ ಪರೀಕ್ಷೆ, ಯಾರು ಮಿಸ್ ಮಾಡಬಾರ್ದು. ಬಿಕಾಸ್ ಇದು ಇಲ್ಲಿ ಮಿಸ್ ಆದ್ರೆ ಮತ್ತೆ ಮುಂದೆ ಮಗುವಿಗೆ ಅಬ್ನಾರ್ಮಾಲಿಟಿ ಆಗಿದೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುವಂತದ್ದು.
1: ಅಂದ್ರೆ ಈ ಸ್ಕ್ಯಾನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತೀರಿ. ಇದು ಯಾವ ಯಾವ ತಿಂಗಳಲ್ಲಿ ಮಾಡ್ತೀರಿ ಮೇಡಮ್?
0: ಎನ್ಟಿ ಸ್ಕ್ಯಾನ್ ಇದಾದ್ಮೇಲೆ ಮಾಡುವಂತಹದ್ದು 5ನೇ ತಿಂಗಳಲ್ಲಿ ಅನೋಮಲಿ ಸ್ಕ್ಯಾನ್ ಅನ್ನೋದನ್ನ ಮಾಡ್ತೀವಿ. ಅನೋಮಲಿ ಸ್ಕ್ಯಾನ್ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ಹೇಗಿದೆ, ಅಂಗಾಂಗಗಳ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡುವುದು. ಯಾಕೆಂದ್ರೆ 5ನೇ ತಿಂಗಳು ಅಂದ್ರೆ 20 ವಾರಗಳ ಟೈಮಿಗೆ ಮಗುವಿನ ಎಲ್ಲಾ ಅಂಗಾಂಗಗಳು ಡೆವಲಪ್ ಆಗಿರುವಂತದ್ದನ್ನು. ಸೊ ಹಂಗಾಗಿ ಟಾಪ್ ಟು ಬಾಟಮ್ ಹೆಡ್ ಟು ಟೋ ಎಲ್ಲ ಕೈ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ರೈನ್, ಲಿವರ್, ಸ್ಪೈನಲ್ ಕಾರ್ಡ್ ಯಾವ್ಯಾವ ಅಂಗಾಂಗಗಳಿದ್ವೋ ಎಲ್ಲದನ್ನು ಸ್ಟ್ರಕ್ಚರ್ ಅಲ್ಲಿ ಸರಿಯಾಗಿದೆಯಾ ಇಲ್ಲೋ ಅನ್ನೋದನ್ನ ನೋಡುವಂತಹದ್ದು 5ನೇ ತಿಂಗಳ ಸ್ಕ್ಯಾನ್ ಆಗಿರುತ್ತೆ. ಅದಾದ್ಮೇಲೆ 7ನೇ ತಿಂಗಳಿಂದ ಮಾಡುವಂತಹದ್ದು ನಾವು ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಗ್ರೋತ್ ಸ್ಕ್ಯಾನ್ ಅಂದ್ರೆ ಮಗುವಿನ ಬೆಳವಣಿಗೆ ಹೇಗಿದೆ, ವೇಟ್ ಪ್ರಕಾರಂಗ ಹೇಗಿದೆ, ಅದಾದ್ಮೇಲೆ ಮಗುವಿನ ಸುತ್ತಮುತ್ತ ಇರುವಂತಹ ಉಮ್ಮನೆ ಹೇಗಿರುವಂತಹದ್ದು, ಮಗುವಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿದೆಯೋ ಇಲ್ವೋ ನೋಡುವಂತಹದ್ದು. ಇದೆಲ್ಲ ನಾವು 7th month ಇಂದ ನೋಡ್ಕೊಳ್ತಾ ಬರ್ತೀವಿ. ಇದೆಲ್ಲ ಸ್ಕ್ಯಾನ್ಸ್ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಹಿಂದಿನ ಕಾಲದಲ್ಲಿ ಈ ತರ ಸ್ಕ್ಯಾನ್ಸ್ ಇರಲಿಲ್ಲ, ಆದ್ರೆ ನಮ್ಗೆ ಈ ಟೆಕ್ನಾಲಜಿಯಿಂದ ಸುಮಾರು ವಿಷಯಗಳನ್ನು ನಾವು ತುಂಬಾ ಬೇಗ ಕಂಡುಹಿಡಿಯುವ.
1: ತಾಯಿ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಯನ್ನು ಈ ಸ್ಕ್ಯಾನ್ ಮೂಲಕ ನಮಗೆ ತಿಳಿಯುತ್ತೆ. ಅಥವಾ ಏನಾದರೂ ಲೋಪದೋಷಗಳು ಇತ್ತು ಅಂದ್ರೆ ಇದು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಅವರಿಗೆ ಔಷಧಿಯ ಚಿಕಿತ್ಸೆಯನ್ನು ಕೊಡಬಹುದು ಅಂತ ಹೇಳ್ತೀನಿ. ಅಂದ್ರೆ ಮೇಡಮ್, ಇವಾಗ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ತಿನ್ನಬೇಕು, ಅಂದ್ರೆ ಆಹಾರ ವಿಷಯದಲ್ಲಿ ಯಾವ ಎಚ್ಚರಿಕೆ ವಹಿಸಬೇಕು, ಮತ್ತು ಪೌಷಕಾಂಶ ಮಗುವಿಗೆ ಮತ್ತು ಜನನಿಗೆ ತಲುಪಬೇಕಾದ್ರೆ ಎಂತಹ ಆಹಾರಗಳು ಯಾವ್ಯಾವ?
0: ಸೊ ತಾಯಿಯ ಪೌಷ್ಟಿಕಾಂಶ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ 70-80% ಮಗುವಿಗೆ ಹೋಗುವಂತಹದ್ದು ತಾಯಿಯ ಪೌಷ್ಟಿಕಾಂಶನೇ. ಸೊ ಅದರೊಳಗೆ ಎಲ್ಲ ಕಾಂಪೊನೆಂಟು ಇರಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್ ಆ್ಯಂಡ್ ಫ್ಯಾಟ್ಸ್. ಸೊ ಇದೆಲ್ಲದನ್ನು ಇವಾಗ ನಮ್ಮ ರೊಟೀನ್ ವುಮೆನ್ಗೆ ಏನ್ ಬೇಕೋ ಅದಕ್ಕೆ 10% ಜಾಸ್ತಿ ನಮ್ಮ ಪ್ರೆಗ್ನೆಂಟ್ ವುಮೆನ್ಗೆ ಬೇಕಾಗುವಂತಿದೆ. ಅಂದ್ರೆ ಪ್ರೋಟೀನ್ ಡೈಲಿ ಅಲೋಯೆನ್ಸ್ ಆಫ್ ರಿಕ್ವೈರ್ಮೆಂಟ್ ಆಫ್ ಕಾಂಪೊನೆಂಟ್ಸ್ ಏನಿರುತ್ತೋ ಅದು 10% ಜಾಸ್ತಿ ಬೇಕಾಗುತ್ತೆ. ಅದರೊಳಗೆ ಎಲ್ಲ

0: ಅದು ಅಂದ್ರೆ ಐರನ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಐರನ್ ಅಲ್ಲಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳನ್ನ ವಾರದಲ್ಲಿ ಅಟ್ಲೀಸ್ಟ್ 2-3 ದಿನ ತಗೊಳ್ಳುವಂತಹದ್ದು, ಮತ್ತೆ ಪೀನಟ್ಸ್ ಕೀ ಆಗಿರಬಹುದು, ಇಲ್ಲಾಂದ್ರೆ ಬೆಲ್ಲ ಇರುವಂತಹ ಆಹಾರ ಇರೋದು, ಇದೆಲ್ಲ ಐರನ್ ರಿಚ್ ಫುಡ್ ಆಗಿರುವಂತಹದ್ದು. ಇದನ್ನ ತಗೊಂಡ್ರೆ ತಾಯಿ ಆರೋಗ್ಯ ಚೆನ್ನಾಗಿರುವಂತಹದ್ದು. ಇನ್ನೊಂದು ಮುಖ್ಯವಾದ ಕ್ಯಾಲ್ಸಿಯಂ. ಸೊ ಹಂಗಾಗಿ ದಿನಾಗ್ಲೂ ಅಟ್ಲೀಸ್ಟ್ 1 ಗ್ಲಾಸ್ ಹಾಲನ್ನು ಕುಡಿಯುವುದು ಕಂಪಲ್ಸರಿ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಹಾಲಲ್ಲಿ ನಾವು ಕೆಲವು ಸರ್ತಿ ಪ್ರೋಟೀನ್ ಪೌಡರ್ ಅನ್ನೋದನ್ನು ಕೂಡ ಕೊಡ್ತೀವಿ ಮಗುವಿನ ಬೆಳವಣಿಗೆ ಹೆಚ್ಚಾಗೋದಕ್ಕೋಸ್ಕರ. ಸೊ ಈ ಹಾಲು ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ಏನಿದೆಯೋ, ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಎಲ್ಲದರೊಳಗೂ ಕ್ಯಾಲ್ಶಿಯಂ ಅಂಶ, ಗುಡ್ ಫ್ಯಾಟ್ಸ್ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರ. ಇನ್ನೊಂದು ತುಪ್ಪ. ತುಪ್ಪದಲ್ಲಿ ಕೂಡ ಒಳ್ಳೆ ಫ್ಯಾಟ್ಸ್ ಅನ್ನೋದು ಇರುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀ ಅವರು ಪ್ರತಿಯೊಂದು ಆಹಾರದಲ್ಲಿ ತುಪ್ಪ ಬೆರಿಕೆ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೆಯದು ಅನ್ನೋದನ್ನು ಹೇಳ್ತಾರೆ.
1: ಹಾಲಿನ ಪದಾರ್ಥಗಳನ್ನು
0: ಹೌದು
1: ಹೆಚ್ಚಾಗಿ
0: ಹೌದು,
1: ಸೇವನೆ
0: ಡೈರಿ
1: ಮಾಡಬೇಕು.
0: ಪ್ರಾಡಕ್ಟ್ಸ್ ಅನ್ನೋದು ಒಳ್ಳೆಯದು. ಇನ್ನೊಂದು ಹಣ್ಣು ತರಕಾರಿ. ಹಣ್ಣಿನಲ್ಲಿ ಸ್ಪೆಸಿಫಿಕ್ ಆಗಿ ಫಸ್ಟ್ 3 ಮಂತ್ಸ್ ನಾವು ರಾ ಪಪ್ಪಾಯ ಅಂದ್ರೆ ಕಾಯಿ ಫಾರ್ಮ್ ಅಲ್ಲಿ ತಿನ್ನಬಾರದು ಅನ್ನೋದನ್ನ ಹೇಳ್ತೀವಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಲಾಂಗ್ ವಿತ್ ಇಟ್ ಪೈನಾಪಲ್ ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ, ಅಥವಾ ತಗೊಂಡ್ರು ಕೂಡ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೋಬಹುದು. ಇದು ತಪ್ಪಿದ್ರೆ ಇನ್ನೇ ಅವರಿಗೆ ಇಷ್ಟವಾದಂತಹ ಎಲ್ಲ ಫುಡ್ಸ್ ರೂಟ್ಸ್ ಅನ್ನೋದನ್ನ ಅವ್ರು ತಗೊಳ್ಳುವಂತಹ
1: ಪಪ್ಪಾಯ ಮತ್ತು ಪೈನಾಪಲ್ ಅನ್ನು ಹೊರತುಪಡಿಸಿದ್ರೆ
0: ಬೇರೆ ಎಲ್ಲ ಫ್ರೂಟ್ಸ್ ಅವರ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಗೊಳ್ಬಹುದು. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಖಂಡಿತ ಅವರು ಒನ್ ಪೀಸ್ ಹೌದು ವಿಟಮಿನ್ ಸಿ ಇರುತ್ತೆ, ಫೈಬರ್ ರಿಚ್ ಇರುತ್ತೆ, ಹಂಗಾಗಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಏನು ತಪ್ಪಿಲ್ಲ, ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. 7ನೇ ತಿಂಗಳು ಬರುವಷ್ಟೊತ್ತಿಗೆ ಮಗುವಿಗೆ ಟೇಸ್ಟ್ ಬಡ್ಸ್ ಡೆವಲಪ್ ಆಗಿರುತ್ತೆ. ಸೊ ತಾಯಿಯಾಗಿ ನೀವು ಎಷ್ಟು ಪೌಷ್ಟಿಕ ಆಹಾರವನ್ನು ತಗೊಳ್ತಿರೋ ಅದೆಲ್ಲದೂ ಮಗುವಿಗೆ ದೇ ವಿಲ್ ಫೀಲ್ ಇಟ್, ದೇ ವಿಲ್ ಟೇಸ್ಟ್ ಇಟ್ ಇನ್ ದ ಫಾರ್ಮ್ ಆಫ್ ಅಮ್ನಿಯೋಟಿಕ್ ಫ್ಲೂಯಿಡ್. ಸೊ ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ, ನೀವು ಚೆನ್ನಾಗಿ ತಿಂದ್ರೆ ನಿಮ್ ಮಗು ಆಹಾರವನ್ನು ರಿಸೀವ್ ಮಾಡ್ಕೋತಾರೆ ಚೆನ್ನಾಗಿ. ಸೊ ಇದು ದಿಸ್ ಇಸ್ ಅ ಸೈಂಟಿಫಿಕ್ ಪ್ರೂವನ್ ಫ್ಯಾಕ್ಟ್. ಹಂಗಾಗಿ ಇದು ತುಂಬಾ ಮುಖ್ಯವಾದ ವಿಷಯ.
1: ಹಿರಿಯರು ಹೇಳ್ತಾ ಇದ್ರು, ಗರ್ಭಿಣಿ ಸ್ತ್ರೀಯಾಗಿ ಏನಾದ್ರೂ ತಿನ್ನಲು ಕೊಟ್ರೆ ಅವಳು ತಿಂದ್ರೆ ಅವಳ ಮಗು ತಿಂದಾಗೇನೆ ಅಂತಾರೆ. ಮೇಡಮ್, ಇವಾಗ ಆಧುನಿಕ ಜಗತ್ತಿನಲ್ಲಿ ನಾಗರಿಕರಲ್ಲಿ ವಿದ್ಯಾವಂತ ಮಹಿಳೆಯರಲ್ಲಿ ಯಾರಾದ್ರೆ ಗರ್ಭಾವಸ್ಥೆಯನ್ನು ತಾಳಿದರೆ ಅವರಿಗೆ ಹೆಚ್ಚಿನ ಕಾಳಜಿಯನ್ನು ತಗೊಳ್ತಾ ಇದ್ದಾರೆ. ಅದಾದ ನಂತರ ಹಿಂದಿನ ಕಾಲದ ಹಾಗೆ ಸುಖ ಪ್ರಸವ ಅಂತ ಹೇಳ್ತೀವಿ ಅದು ಆಗೋದೇ ಇಲ್ಲ, ನಾವು ಕೇಳಿಯೇ ಇಲ್ಲ ಅಂತ ಅನ್ಕೋಬಹುದು. ಇತ್ತೀಚಿಗೆ ದಿನಗಳಲ್ಲಿ ನಾವು ನಾರ್ಮಲ್ ಡೆಲಿವರೀಸ್ ಅಂದ್ರೂ ಕೇಳಿಲ್ಲ. ಸಿಜನ್ ಹೇಳಿದಾಗ ನಾರ್ಮಲ್ ಡೆಲಿವರಿ ಆಗಬೇಕು ಅಂದ್ರೆ ಗರ್ಭಾವಸ್ಥ ಮಹಿಳೆ ತೆಗೆದುಕೊಳ್ಳುವಂತಹ ಎಚ್ಚರಿಕೆಗಳನ್ನು ಎರಡನ್ನೂ ಹೇಳಿ ಮೇಡಮ್.
0: ನೀವು ಹೇಳಿದ ಹಾಗೆ ನಿಜ, ನಾರ್ಮಲ್ ಡೆಲಿವರಿ ರೇಟ್ ಅನ್ನೋದು ತುಂಬಾನೇ ಕಮ್ಮಿ ಆಗಿದೆ ಇಂಡಿಯಾದಲ್ಲಿ. ಇದಕ್ಕೆ ಸುಮಾರು ಕಾರಣಗಳಿದಾವೆ. ಒಂದು ಡೆಫಿನೆಟ್ಲಿ ನೀವು ಹೇಳಿದಂಗೆ ನಮ್ಮ ಜೀವನಾವಸ್ಥೆ, ನಮ್ಮ ಜೀವನ ಶೈಲಿ ಏನಿದೆಯೋ ಅದು ತುಂಬಾ ಬದಲಾವಣೆಗಳು ಬಂದಿರುವಂತಹದ್ದು. ನಾವು ಮೋಸ್ಟ್ ಆಫ್ ಅಸ್ ವಿ ಆರ್ ಲೀಡಿಂಗ್ ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ನಾವು ಎಷ್ಟೊಂದು ಜನ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು. ಮುಂಚೆ ಆದ್ರೆ ಕೆಳಗೆ ಕೂತ್ಕೊಂಡು ಬಗ್ಗಿ ತಗ್ಗಿ ಕೆಲಸ ಮಾಡುವಂತಹದನ್ನ ನಾವು ನೋಡಿರ್ತೀವಿ, ಇಲ್ಲ ಹೊಲಕ್ಕೆ ಹೋಗಿ ಕೆಲಸ ಮಾಡುವಂತದ್ದು, ಇಲ್ಲಾಂದ್ರೆ ಅದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಆಗ್ತಾ ಇಲ್ಲ. ಎಲ್ಲರೂ ದೇ ಆರ್ ಆಲ್ ಇನ್ ವೈಟ್ ಕಾಲರ್ ಜಾಬ್ಸ್. ಸೊ ಅದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನೊಂದಂದ್ರೆ ಲೇಟ್ ಮ್ಯಾರೇಜಸ್, ಅಂದ್ರೆ ನಮ್ಗೆ ನಾವು ಬೇಸಿಕ್ ಮ್ಯಾರೇಜ್ ಏಜ್ ಅಂತ ತಗೊಂಡ್ರೆ ಎಲ್ಲರೂ 28-30 ಇಯರ್ಸ್ ಆ ಟೈಮಲ್ಲಿ ಮದುವೆ ಆಗ್ತಿರೋದು. ಅಂಡ್ ಪ್ರೆಗ್ನೆನ್ಸಿ ನಾರ್ಮಲ್ ಏಜ್ ಇವಾಗ ಅರೌಂಡ್ 30 ಇಯರ್ಸ್, 28-35 ಇಯರ್ಸ್ ಮಧ್ಯದಲ್ಲಿ ಬರುವಂತಹದ್ದು ಪ್ರೆಗ್ನೆನ್ಸಿ ಆಗ್ತದೆ. ಹಾಗಾಗಿ ಎರಡು ವಿಷಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಆ ತರದ್ದು ಕಂಡೀಷನ್ಸ್ ಕೂಡ ಜಾಸ್ತಿ ಆಗಿ ಬರುವಂತಹದ್ದು ನಾನು ನೋಡ್ತಾ ಇದ್ದೀನಿ. ಇವಾಗ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಶುಗರ್ ಆಗುವಂತಹದ್ದು, ಇಲ್ಲಾಂದ್ರೆ ಬಿಪಿ ಹೆಚ್ಚಳವಾಗುವಂತಹದ್ದು, ಪ್ಲೆಸೆಂಟಾ ಅನ್ನುವಂತಹದ್ದು ಗರ್ಭಕೋಶದ ಎಂಟ್ರೆನ್ಸ್ ಅಂದ್ರೆ ಸರ್ವಿಕ್ಸ್ ಹತ್ರನೇ ಇರುವಂತಹದ್ದು, ಸೊ ಈ ತರದ ಕಂಡೀಷನ್ಸ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಓವರ್ ವೈಟ್ ಬೇಬೀಸ್, 3.5-3.8 ಕೆಜಿ ಬೇಬೀಸ್, ಸೊ ಈ ತರದ ಕಂಡೀಷನ್ಸ್ ನೋಡ್ತಾ ಇದ್ದೀವಿ. ಆ ತರದ ಸಮಯದಲ್ಲಿ ಕೆಲವು ಸತಿ ನಾರ್ಮಲ್ ಡೆಲಿವರಿ ನಾವೇ ಡಾಕ್ಟರ್ಸ್ ಆಗಿ ನಾವೇ ಸಜೆಸ್ಟ್ ಮಾಡುವಂತದ್ದು ಆಗೋದಿಲ್ಲ. ಅದೇ ಇಲ್ಲ ಅಂತ ಹೇಳಿದ್ರೆ ಸಿಸೇರಿಯನ್ ಕೆಲವು ಸ್ಪೆಸಿಫಿಕ್ ಕಂಡೀಷನ್ಸ್ ಮಾಡಲೇಬೇಕಾಗುವಂತಹ ಪರಿಸ್ಥಿತಿ ಬಂದಿರುತ್ತೆ. ಆದರೆ ಸೊ ಸಿಸೇರಿಯನ್ಗೆ ಕೆಲವು ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರುತ್ತೆ. ಈ ತರ ಹೇಳ್ದಂಗೆ ಸಿಪಿಡಿ ಅಂತ ಹೇಳಿ, ಸೆಫಲೋ ಪೆಲ್ವಿಕ್ ಡಿಸ್ಪ್ರಪೋರ್ಷನ್, ಮಗು ತುಂಬಾ ದೊಡ್ಡದಾಗಿದೆ, ಅಂದ್ರೆ ತಾಯಿಯ ಪೆಲ್ವಿಸ್ ಅನ್ನೋದು ಕೆಳಗಿನ ಭಾಗ ಏನಿದೆಯೋ ಅದು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಮಗು ಅದರೊಳಗಿಂದ ನೆಗೋಷಿಯೇಟ್ ಆಗಿ ಹೊರಗೆ ಬರುವುದಕ್ಕೆ ಕಷ್ಟ ಆಗುವಂತಹದ್ದು. ಅಂಡ್ ಕೆಲವು ಸತಿ ಮುಂದೆ ಎರಡೂ ಸತಿ ಸಿಸೇರಿಯನ್ ಆಗಿರುವಂತಹದ್ದು, ಇಲ್ಲೇ 3 ಸತಿ ಸಿಸೇರಿಯನ್ ಆದ್ರೆ ಡೆಫಿನೆಟ್ಲಿ ನಾವು ಇನ್ನೊಂದ್ಸತಿ ಸಿಸೇರಿಯನ್ ಅಂತಾನೆ ಹೇಳುವಂತದ್ದು. ಇದರಲ್ಲಿ ಸ್ಪೆಸಿಫಿಕ್ ಕಂಪಲ್ಸರಿ ಸಿಸೇರಿಯನ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹೈ ಬ್ಲಡ್ ಪ್ರೆಷರ್ಸ್ ಇರುತ್ತೆ, ಅಂದ್ರೆ ನಾವು ತಾಯಿಯ ಜೀವ ಉಳಿಸೋದಕ್ಕೆ ಡೆಫಿನೆಟ್ಲಿ ಅವಾಗ ಮಗುವನ್ನ ನಾವು ಸಿಸೇರಿಯನ್ ಮಾಡಿ ಹೊರ ತೆಗೆಯಬೇಕಾಗುತ್ತಂತೆ. ಸೊ ಈ ತರದ ಕಂಡೀಷನ್ಸ್ ಅಲ್ಲಿ ನಾವು ಸಿಸೇರಿಯನ್ ಮಾಡಬೇಕಾಗುತ್ತೆ. ಬಟ್ ನಾರ್ಮಲ್ ಡೆಲಿವರಿಗೆ ಅವರು

0: ಥರ್ಡ್ ಮಂತ್ ಅವ್ರು ಯಾವಾಗ ಪ್ರೆಗ್ನೆಂಟ್ ಆಗಿದ್ರು ಅವಾಗಿಂದಾನೆ ಸ್ವಲ್ಪ ಎಫರ್ಟ್ಸ್ ಅನ್ನೋದನ್ನ ಅವ್ರ ಸೈಡ್ ಇಂದ ಮಾಡ್ಬೇಕು. ಸೊ ಇದನ್ನ ನಾವ್ ಎಲ್ಲ ಪೇಷಂಟ್ಸ್ ಗೂ ಹೇಳ್ತೀವಿ, ಸ್ಟೇ ಯಾವಾಗ್ಲೂ ಕುತ್ಕೊಂಡು 8-10 hours ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತಹದ್ದು, ಆಮೇಲೆ ಮತ್ತೆ ಕಾರಲ್ಲಿ ಕುತ್ಕೋತೀರಾ ಮತ್ತೆ ಮನೆಗೆ ಬರ್ತೀರಾ. ಸೊ ಈ ತರದ ಪರಿಸ್ಥಿತಿ ಇರುವ ಡೆಲಿಕೇಟ್ ಜೀವನ ಆಗಿದೆ, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರುವಂತದ್ದು. ಸೊ ಹಂಗಾಗಿ ಮಧ್ಯದಲ್ಲಿ ಪ್ರತಿ ಸತಿ ನೀವು ತಿಂಡಿ ತಿಂದಾದ್ಮೇಲೆ ಊಟ ಮಾಡಾದ್ಮೇಲೆ ರಾತ್ರಿ ಊಟ ಮಾಡಾದ್ಮೇಲೆ 15-20 minutes ಮಿನಿಮಲ್ ವಾಕಿಂಗ್ ಇದು ಮಾಡಿದ್ರು ಕೂಡ ನಿಮ್ಗೆ ಆಕ್ಚುಲಿ ನಾರ್ಮಲ್ ಡೆಲಿವರಿ ತುಂಬಾ ಹೆಲ್ಪ್ ಆಗುವಂತಹದ್ದು.
1: ಪೇನ್ಸ್ ತಟ್ಕೊಳ್ಳೋ ಶಕ್ತಿನೂ ಇವರಿಗೆ ಇಲ್ಲ ಅನ್ಸತ್ತೆ,
0: ಅದು ಡೆಫಿನೆಟ್ಲಿ ಅದು ಇನ್ನೊಂದು ವಿಷಯ. ಸೊ ಹಂಗಾಗಿ ಕೆಲವು ಸ್ಪೆಸಿಫಿಕ್ ಎಕ್ಸಸೈಸಸ್ ಅನ್ನೋದನ್ನ ನಾವು ಫಸ್ಟ್ ಥರ್ಡ್ ಮಂತ್ ಇಂದಾನೆ ಹೇಳ್ತೀವಿ. ಥರ್ಡ್ ಮಂತ್ ಎಂಟಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಎಲ್ಲ ಚೆನ್ನಾಗಿದೆ, ಪ್ಲೆಸೆಂಟ್ ಮೇಲ್ ಇದೆ ಅಂಡ್ ಸರ್ವಿಕ್ಸ್ ಲೆಂತ್ ಅಂತ ಹೇಳ್ತೀವಿ, ಗರ್ಭಕೋಶದ ಗಂಠ ಏನಿರುತ್ತೆ ಅದು ಸರಿಯಾಗಿದೆ, ಅಂದ್ರೆ ಅದನ್ನೇ ಶಾರ್ಟ್ ಆಗಿಲ್ಲ, ನಮ್ಗೆ ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಸೊ ಅವಾಗಿಂದ ನಮ್ಗೆ ಕೆಲವು ಎಕ್ಸಸೈಸಸ್ ಅವ್ರಿಗೆ ಹೇಳ್ಕೊಡ್ತೀವಿ. ಬಟರ್ಫ್ಲೈ ಎಕ್ಸಸೈಸಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಸ್ಕ್ವಾಟ್ ಎಕ್ಸಸೈಸ್ ಆಗಿರ್ಬೋದು, ಇಲ್ಲಾಂದ್ರೆ ಬೇಸಿಕ್ ಯೋಗ. ಈಗ ಆಂಟಿನೆಟಲ್ ಅಂದ್ರೆ ಪ್ರೆಗ್ನೆನ್ಸಿ ಯೋಗಾಸ್ ಅಂತ ಸುಮಾರು, ಸೊ ಅದೆಲ್ಲ ಮಾಡ್ತಾ ಇದ್ರೆ ಯೂಶಲಿ ಅವರಿಗೆ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುವಂತದ್ದು. ಇನ್ನೊಂದು ಬ್ರೀದಿಂಗ್ ಎಕ್ಸಸೈಸಸ್. ಬ್ರೀದಿಂಗ್ ಎಕ್ಸಸೈಸಸ್ ಅಂದ್ರೆ ಸಿಂಪಲ್ ಪ್ರಾಣಾಯಾಮ, ಅಂದ್ರೆ ಒಂದು ಮೂಗಿನಲ್ಲಿ ಗಾಳಿ ತಗೊಂಡು ಬಿಡುವಂತಹದ್ದು ಅಂಡ್ ಸ್ವಲ್ಪ ಮೆಡಿಟೇಷನ್ ಮಾಡುವಂತಹದ್ದು, ಇದೆಲ್ಲ ಮಾಡಿದಾಗ ಅವರಿಗೆ ಇನ್ನರ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ಲಂಗ್ ಕೆಪಾಸಿಟಿ ಡೆವಲಪ್ ಆಗುತ್ತೆ. ಸೊ ಅಂಡ್ ಪೇನ್ ಸೆನ್ಸಿಟಿವಿಟಿ ಅನ್ನೋದನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳುವಂತಹದ್ದನ್ನ ಹೇಳ್ಕೊಡುವಂತದ್ದು. ಸೊ ಇದೆಲ್ಲ ಮಾಡಿದ್ರೆ ಥರ್ಡ್ ಮಂತ್ ನಾವು ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುವಂತದ್ದು. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಮೇಜರ್ಲಿ ಕೌನ್ಸಿಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಿಮ್ಮ ಡಾಕ್ಟರ್ ಯಾರಿದಾರೋ ಅವ್ರ ಹತ್ರ ನೀವು ಫಸ್ಟ್ ಡಿಸ್ಕಸ್ ಮಾಡಬೇಕು, ಇದು ನಾ ಸಪೋಸ್ ನಾನು ನಾರ್ಮಲ್ ಡೆಲಿವರಿಗೆ ಹೋದ್ರೆ ಹೌ ಇಸ್ ದ ಪ್ರೋಸೆಸ್, ಅವ್ರು ಮೆಂಟಲಿ ರೆಡಿ ಆಗಿರ್ಬೇಕು. ಇವಾಗ ಅವ್ರಿಗಿನ್ ಪೇನ್ ಬಂದ್ರೆ ಪೇನ್ ಹೆಂಗ್ ಬರುತ್ತೆ, ಇದನ್ನ ಹಿಂದಿನ ಕಾಲದಲ್ಲಿ ಯಾರು ಅಷ್ಟೊಂದು ತಲೆ ಕೆಡಿಸ್ಕೋತ, ಪೇನ್ ಬಂದ್ರೆ ಒಂದಿನ ತಡ್ಕೊಂಡು ಆಮೇಲೆ ಹಾಸ್ಪಿಟಲ್ ಗೆ ಹೋಗಿ ಡೆಲಿವರಿ ಆಗ್ತಾ ಇದ್ರು. ಇವಾಗ ಆತರ ಇಲ್ಲ, ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಇನ್ಫಾರ್ಮೇಶನ್ ಇರುತ್ತೆ, ದೇ ಫೀಡ್ ಆನ್ ಇನ್ಫಾರ್ಮೇಶನ್, ಅದರೊಳಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅರ್ಥ ಆಗ್ತದೆ. ಹಂಗಾಗಿ ನಿಮ್ ಡಾಕ್ಟರ್ ಹತ್ರ ಹೋಗಿ ಬರ್ತ್ ಪ್ಲಾನ್ ಅನ್ನೋದನ್ನ ನೀವು ಡಿಸ್ಕಸ್ ಮಾಡ್ಬೇಕು. ಆ ಬರ್ತ್ ಪ್ಲಾನ್ ಅಲ್ಲಿ ನಿಮ್ಗೆ ವಾಟ್ ಯು ಎಕ್ಸ್ಪೆಕ್ಟ್ ಇನ್ ಡ್ಯೂರಿಂಗ್ ದ ಲೇಬರ್, ನಿಮ್ಗೆ ಎಷ್ಟು ಪೇನ್ ಇರುತ್ತೆ, ವಾಟ್ ಇಸ್ ದ ಇಂಟೆನ್ಸಿಟಿ ಆಫ್ ಪೇನ್, ನೀವು ಎಷ್ಟು ಡ್ಯೂರೇಷನ್ ಅದನ್ನ ಬೇರ್ ಮಾಡ್ಬೇಕು, ಲೇಬರ್ ಪೇನ್ಲೆಸ್ ಲೇಬರ್ ಅಂದ್ರೆ ಏನು, ಇದೆಲ್ಲದನ್ನ ನೀವು ಡಿಸ್ಕಸ್ ಮಾಡಿ ಮುಂದೆ ಮೆಂಟಲಿ ರೆಡಿ ಆಗಿರ್ಬೇಕು. ಇದು ತುಂಬಾ ಮುಖ್ಯವಾದ ಪಾತ್ರ. ಆತರ ಆದಾಗ ಡೆಫಿನೆಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿಗೆ ಸಾಧ್ಯ ಆಗುತ್ತೆ.
1: ಡಾಕ್ಟರ್, ಇವಾಗ ನೀವು ತುಂಬಾ ಒಳ್ಳೆ ವಿಷಯನ ಪ್ರಸ್ತಾವನೆ ಆಯ್ತದೆ, ಸಿಸರಿಯನ್ ಮತ್ತು ನಾರ್ಮಲ್ ಡೆಲಿವರಿಗೆ.
0: ಸಿಸರಿಯನ್ ಆದ್ಮೇಲೆ 4-5 ತಿಂಗಳು ಬ್ಲಡ್ ರೆಸ್ ಖಂಡಿತ ಅವಶ್ಯಕತೆ ಇಲ್ಲ,
1: ಇಲ್ಲ ಇವಾಗ
0: ಸದ್ಯದ ಮಟ್ಟಿಗೆ ಇಲ್ಲ. ಫಾರ್ ದ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಾವು ಸಿಸರಿಯನ್ ಆಗಿ 6-8 hours ಅಲ್ಲಿ ನಾವು ಪೇಷಂಟ್ ಅನ್ನ ಎದ್ದೇಳಿಸ್ಬಿಟ್ಟು ನಡೆಸ್ತೀವಿ. ಅವ್ರ ಯೂರಿನ್ ಪೈಪ್ ಏನಿರುತ್ತೆ ಅದನ್ನ ತೆಗೆದು ದೇ ವಿಲ್ ಬಿ ಆನ್ ದೇರ್ ಓನ್. ಅಷ್ಟು ವರ್ಕು ಇವಾಗಿನ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಆಂಟಿಬಯೋಟಿಕ್ಸ್ ಬಂದಿದೆ, ಅಷ್ಟೇ ಒಳ್ಳೆ ಪೇನ್ ಕಿಲ್ಲರ್ಸ್ ಕೂಡ ಇರುವುದರಿಂದ ಅವರು ಎಷ್ಟು ಆಕ್ಟಿವ್ ಆಗಿರ್ತಾರೋ ಸಿಸೇರಿಯನ್ ಆಗ್ಲಿ ನಾರ್ಮಲ್ ಡೆಲಿವರಿ ಆಗ್ಲಿ, ಸಿಸೇರಿಯನ್ ಆದ್ಮೇಲೆ ಬೇಗ ಎದ್ದು ನಡೆಸಿದ್ರೆ ಅವ್ರಿಗೆ ಒಳ್ಳೇದು, ಅವರ ಬೌಲ್ ಮೂವ್ಮೆಂಟ್ ಬೇಗ ಆಗುತ್ತೆ, ಅವ್ರ ರಿಕವರಿ ಅಷ್ಟೇ ಫಾಸ್ಟ್ ಆಗುತ್ತೆ. ಇದು ಲೇಟೆಸ್ಟ್ ಆಗಿ ನಾವು ಹೇಳುವಂತದ್ದು. ಇಲ್ಲ ಅಂತ ಹೇಳಿದ್ರೆ 24 ಗಂಟೆ ನಂಗೆ ನೋವು ಹಂಗೆ ಅಂತ ಮಲ್ಕೊಂಡಿದ್ರೆ ಅವರಿಗೆ ಪ್ರಾಬ್ಲಮ್ ಜಾಸ್ತಿ. ಹಂಗಾಗಿ
1: ಆರೋಗ್ಯದ ವಿಷಯದಲ್ಲಿ ನೋಡಿದಾಗ ನಾರ್ಮಲ್ ಅಂಡ್ ಸಿಸರಿನ್ ಎರಡು ಸಮಾನ. ತುಂಬಾ ಒಳ್ಳೆ ವಿಷಯನ ಹೇಳಿದ್ರು ಮೇಡಮ್. ನುರಿತ ಸ್ತ್ರೀ ರೋಗ ತಜ್ಞರಾಗಿ ಗರ್ಭಾವಸ್ಥೆ ಸ್ತ್ರೀಗೆ ಮಾಡಬೇಕಾದದ್ದು ಮಾಡದೇ ಇರುವಂತಹ ಕಿವಿ ಮಾತುಗಳನ್ನು
0: ಮಾಡಬೇಕಾದ ಅಂತ ಹೇಳಿದ್ರೆ, ಒಂದು ರೆಗ್ಯುಲರ್ ಡಾಕ್ಟರ್ ವಿಸಿಟ್ಸ್ ಅದನ್ನ ಮಿಸ್ ಮಾಡಬಾರದು, ಹೇಳಿರುವಂತಹ ಸ್ಕ್ಯಾನ್ ಅನ್ನ ಕರೆಕ್ಟ್ ಆಗಿ ಮಾಡಿಸ್ಕೊಳ್ಬೇಕು. ಯಾಕೆಂದ್ರೆ ಕೆಲವರು ಸ್ಕ್ಯಾನ್ ಮಿಸ್ ಆದ್ಮೇಲೆ ಮಗು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗಿ ಅವರ ಫುಲ್ ಲೈಫ್ ಅವರು ಕಷ್ಟಪಡಬೇಕಾಗುವಂತದ್ದು. ಸೊ ಇದನ್ನ ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ ಅಟ್ ಟೈಮ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ನಿಮ್ಮ ಪೌಷ್ಟಿಕಾಂಶ, ಏನು ಆಹಾರವಾಗಿ ತಗೊಳ್ತಿರೋ ದಟ್ ವಿಲ್ ಕಾಂಪೋಸ್ 90% ಆಫ್ ಯೋರ್ ಬೇಬಿ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಎಷ್ಟು ಪೌಷ್ಟಿಕ ಆಹಾರವನ್ನ ತಗೊಳ್ತೀರಿ ಅನ್ನೋದನ್ನು ತುಂಬಾ ಮುಖ್ಯ. ಜಂಕ್ ಫುಡ್ ಆಗಿರ್ಬೋದು, ಕ್ರೇವಿಂಗ್ಸ್ ಅಂತ ಹೇಳಿ ಎಕ್ಸೆಸ್ ಶುಗರ್ ಇಂಟೇಕ್, ಚಾಕ್ಲೇಟ್ಸ್ ತಿನ್ನೋದು, ಈ ತರದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಕೆಲವು ಹಿರಿಯರು ಹೇಳಿರುವಂತಹ ವಿಷಯಗಳನ್ನ ನಾವು ಕೆಲವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದು ನಾನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಕೆಲವು ತುಂಬಾ ಒಳ್ಳೆಯ ಪದ್ಧತಿಗಳನ್ನ ಅವರು ನಡ್ಸ್ಕೊಂಡು ಬಂದಿದ್ದಾರೆ, ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು ಇಲ್ಲ ಪೋಸ್ಟ್ ಡೆಲಿವರಿ ಆಗಿರಬಹುದು. ಸೊ ಅದನ್ನ ಕೆಲವು ವಿಷಯಗಳನ್ನ ಅಟ್ಲೀಸ್ಟ್ ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಕೆಲವುದನ್ನ ಫಾಲೋ ಮಾಡುವಂತಹದ್ದು ತುಂಬಾ ಮುಖ್ಯವಾದ. ಅಂಡ್ ಆಕ್ಟಿವ್ ಆಗಿರಿ, ಎಷ್ಟಾಗುತ್ತೋ ಅಷ್ಟು. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ ಡಾಕ್ಟರ್ಸ್ ಹ್ಯಾವ್ ಟೋಲ್ಡ್ ನೀವು ಎಕ್ಸಸೈಸ್ ಮಾಡಬಹುದು ಅಂತ ಹೇಳಿದ್ರೆ, ಎಷ್ಟಾಗುತ್ತೋ ಅಷ್ಟು ನಿಮ್ ಮನೆಯಲ್ಲಿ ನಿಮ್ಮ ಕೆಲಸ

0: ಗಳನ್ನ ನೀವು ಮಾಡ್ಕೊಳ್ಳಿ, ಎಷ್ಟು ಆಕ್ಟಿವ್ ಆಗಿರುವಂತದನ್ನ ನಾವು ಟ್ರೈ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಹೆಲ್ದಿ.
1: ಮಾಡದೇ ಬಾರ್ದಂತ ಎಲ್ಲ ಐಟಿ ರಂಗದಲ್ಲಿ ಅವರು ಇರ್ತಾರೆ, ಅವರಿಗೆ ಬೇರೆ ಬೇರೆ ಅಭ್ಯಾಸಗಳು ಇರ್ತವೆ. ಇಂತಹ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಎಂತಹ ಎಚ್ಚರಿಕೆ ವಹಿಸಬೇಕು ಮಾದಕ ದ್ರವ್ಯಗಳ ವಿಷಯದಲ್ಲಿ, ಸಿಗರೇಟ್ ಅಂತ ಹೇಳಿ
0: ಮಾದಕ ದ್ರವ್ಯಗಳನ್ನ ಮುಟ್ಟಲೇಬಾರದು ಪ್ರೆಗ್ನೆನ್ಸಿಯಲ್ಲಿ, ಡೆಫಿನೆಟ್ಲಿ ಅದು ಇಲ್ವೇ ಇಲ್ಲ. ಯಾಕಂದ್ರೆ ಬೇಬಿ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳನ್ನ ಬೀರುವಂತಹದ್ದು. ಇನ್ನೊಂದು ಮುಖ್ಯವಾದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅವ್ರು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಷ್ಟೇ ಸ್ಟ್ರೆಸ್ ಇರುತ್ತೆ, ಆದ್ರೆ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಸ್ಟ್ರೆಸ್ ಇರೋದ್ರಿಂದ ಅವ್ರ ಮಗುವಿನ ಅವ್ರ ಆರೋಗ್ಯದ ಮೇಲೂ ಹೆಲ್ಪ್ ಪ್ರಾಬ್ಲಮ್ ಆಗುವಂತಹದ್ದು ನೋಡ್ತೀವಿ, ಅವ್ರ ಮಗುವಿನ ಆರೋಗ್ಯದ ಮೇಲೂ ಕೂಡ ಪ್ರಾಬ್ಲಮ್ ಆಗುವಂತಹದ್ದನ್ನ ನಾವು ನೋಡ್ತೀವಿ. ಸೊ ಇವಾಗಿನ ಮಾಡರ್ನ್ ವುಮೆನ್ಗೆ ನಾನು ಹೇಳೋದು, ಸ್ಟ್ರೆಸ್ ಇರುತ್ತೆ ನಿಮ್ ಜೀವನದಿಂದ ಅದು ಹೋಗೋದಿಲ್ಲ, ಆದ್ರೆ ಅದನ್ನ ಮ್ಯಾನೇಜ್ ಮಾಡುವಂತದನ್ನ ನಾವು ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇನ್ನೊಂದು ಮೂರನೇ ವಿಷಯ ಅಂತ ಹೇಳಿದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಅದರಿಂದ ಹೊರಗೆ ಬಂದು ಆಕ್ಟಿವ್ ಆಗಿರಿ ಕೆಲವು, ಅಂಡ್ ಒಳ್ಳೆಯ ಬುಕ್ಸ್ ನ ಓದುವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯ ಮ್ಯೂಸಿಕ್ ಕೇಳಿ. ಸುಮಾರು ಎಲ್ಲರೂ 80% ಆಫ್ ದ ಟೈಮ್ ದೇ ಸ್ಪೆಂಡ್ ಆನ್ ದ ಫೋನ್. ಇವಾಗ ತುಂಬಾ ಕಾಮನ್ ಆಗಿ ನೋಡ್ತೀವಿ ಪ್ರೆಗ್ನೆಂಟ್ ಆಗಿರುವಾಗ ಅವರು ಪ್ರತಿಯೊಂದನ್ನು ಚಾಟ್ ಜಿಪಿಟಿ ಅಲ್ಲಿ ನೋಡಿಕೊಂಡು ಸಣ್ಣ ಸಣ್ಣ ವಿಷಯವನ್ನ ಪ್ಯಾನಿಕ್ ಆಗುವಂತಹದ್ದು. ಅನ್ನೆಸೆಸರಿ ಸ್ಟ್ರೆಸ್ ಹಾರ್ಮೋನ್ಸ್ ನಿಮ್ಮ ಬಾಡಿಗೆ ಬಿಟ್ಟರೆ ಬೇರೆ ಏನು ಉಪಯೋಗ ಆಗೋದಿಲ್ಲ. ಹಾಗಾಗಿ ಹಿಂದಿನ ಕಾಲದವ್ರು ಹೇಳ್ದಂಗೆ ಒಳ್ಳೆಯ ಬುಕ್ಸ್, ಒಳ್ಳೆಯ ಪಾಸಿಟಿವ್ ಥಾಟ್ಸ್ ಅಂಡ್ ಒಳ್ಳೆ ಮ್ಯೂಸಿಕ್, ಅದೆಲ್ಲದನ್ನು ಮಾಡಿದ್ರೆ ನಿಮ್ಮ ಆರೋಗ್ಯಕರ ಪ್ರೆಗ್ನೆನ್ಸಿಯನ್ನ ನೀವು ನಿರ್ಣಯಿಸಲಿಕ್ಕೆ.
1: ತುಂಬಾ ಒಳ್ಳೆ ವಿಷಯಗಳನ್ನು ಹೇಳಿದ್ರಿ ಮೇಡಮ್. ಡಾಕ್ಟರ್ ಸ್ವಾತಿಯವರೇ, ಗರ್ಭಾವಸ್ಥೆ ಮಹಿಳೆಯ ಯಾವ ಎಚ್ಚರಿಕೆಯನ್ನು ವಹಿಸಬೇಕು, ಡೆಲಿವರಿ ವಿಷಯದಲ್ಲಿ ಎಂತಹ ಎಚ್ಚರಿಕೆಯನ್ನು ವಹಿಸಬೇಕು, ಆಹಾರ ಸೇವನೆ ಹೇಗೆ ಮಾಡಬೇಕು, ತಮ್ಮ ಜೀವನ ಶೈಲಿಯನ್ನು ಹೇಗೆ ಅಳವಡಿಸಿಕೊಳ್ಬೇಕು ಎನ್ನುವಂತಹ ಸಾಕಷ್ಟು ವಿಷಯಗಳನ್ನು ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ಡಾಕ್ಟರ್ ಸ್ವಾತಿಯವರೇ.
0: ಥ್ಯಾಂಕ್ ಯು.
2: ಇದುವರೆಗೆ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಹಾಗೂ ಅದರ ಪರಿಹಾರಗಳ ಕುರಿತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸ್ವಾತಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ.
3: ಕಸ್ತೂರಿ ಕನ್ನಡ ಕಾರ್ಯಕ್ರಮಂ ಆಕಾಶವಾಣಿ ಹೈದರಾಬಾದ್ ಕೇಂದ್ರಂ ನುಂಡಿ ವೆಲುವಡಿಂದಿ.
4: Sneezing, have a blocked nose, or are suffering from allergy problems only in monsoon season or throughout the year? Come, let's hear expert advice from city's renowned doctor.
5: Hello, I'm Dr. Ishant Reddy from Mayuk Nagar. Some people have allergies only during the season, that is occurring during a specific season like monsoon. That is called seasonal allergy, whereas some people have allergy all through the year due to dust, smoke, pets and smog. During monsoon, please change your pillow covers, bed sheets regularly, clean your home so that you can avoid allergies.
4: Issued in public interest by Dr. Reddy's Laboratories. This information is not a substitute for medical advice. Please consult your doctor. While prepared with care, Dr. Reddy's assumes no liability for its content.
6: తెలంగాణ రాష్ట్రంలో ఓటరు జాబితా ప్రత్యేక సమగ్ర సవరణ ఎస్ఐఆర్ 2026 జూన్ 25 నుంచి జూలై 24 వరకు గణన దశ. ఈ దశలో బూత్ లెవెల్ ఆఫీసర్స్ ఇంటింటికి వచ్చి ఓటర్ ఎన్యూమరేషన్ ఫామ్ ని ఇస్తారు. ఓటర్ల ఫామ్ ను పూర్తి చేసి తిరిగి సంబంధిత బిఎల్ఓకు అందజేయాలి. ఆన్లైన్ లో ఓటర్ ఎన్యూమరేషన్ ఫామ్ సబ్మిట్ చేయాలనుకునే వారు voters.eci.gov.in వెబ్సైట్ లో నమోదు చేసుకోవచ్చు. గుర్తుంచుకోండి, ఓటర్ ఎన్యూమరేషన్ ఫామ్ పూర్తి చేసి తిరిగిచ్చిన వారి పేర్లు మాత్రమే ముసాయిదా జాబితాలో చేర్చబడతాయి. జారీ చేయవారు ప్రధాన ఎన్నికల అధికారి తెలంగాణ.
7: జూన్ ఇస్ మంత్ ఫర్ నేషనల్ ఇన్ఫర్టిలిటీ అవేర్నెస్. లెట్స్ లిసన్ ఫ్రమ్ ఇన్ఫర్టిలిటీ ఎక్స్పర్ట్.
8: ఐఎమ్ డాక్టర్ శ్రీదేవి అనమల్ల, రోహన్ ఫర్టిలిటీ సెంటర్, కరీంనగర్. అ వాయిస్ ఫర్ ఫర్టిలిటీ, అ వాయిస్ ఫర్ కంప్లీట్ ఫ్యామిలీస్. ఎవ్రీ కపుల్ డ్రీమ్స్ ఆఫ్ హ్యావింగ్ ఎ ఫ్యామిలీ. ఫర్ మెనీ, ఇన్ఫర్టిలిటీ క్రియేట్స్ అ సైలెంట్ డిలే. Clinically, infertility means not achieving pregnancy after a year of trying, affecting 1 in 6 couples. Remember, it's never just a woman's issue. Both partners are equal here. From lifestyle changes to advanced medical therapies like IVF, infertility treatments are available. It's time to break the stigma, start the conversation, and seek timely medical advice. Let us come together to be a voice for complete families.
7: Issued in public interest by Zenova, a division of Gufic Biosciences.